ಜವಕಮುನ ಹೋತೋಯ್ ಸೂರ ಹನಿ ಮಾದಲ್ಲ ಎಮ್ಮ ಗುರುರ ಮಲ್ಕಿನ ಕರಿ ಕುರುಕುರ ಪಯ ಮಂದಿ ನಾಹಿ ಕೇತೂರ ಸಿಂಧಿ ಭಕ್ತಿಯ ಟುರ್ಟೂರ ಅರ ದುಪ್ಪಾರ ಕಳು ನೌದ್ಯ ಅರ ದುಪ್ಪಾರ ಕಳು ನ